0: ಹೃದಯ ತೊರಗಲು ವಿವರಕರಣ ಆಧ್ಯಾತ್ಮಿಕ ಹಂತ
1: ಎಫ್ಎಂ 95.1 ಗಾಳು ದಿಸುವಿಕೆಟ ಸಹ ಅಂತರ್ಜಾಲ ಇನ್ ಸುದಿಲ ರೇಡಿಯೋ .lk ಅರ್ಹ ಮುಳ್ಳುಲೋವಟಮ
0: ಸುದಿಲ.